ನಿಧಾನಿ ಪಮ ಪಗಮ ಪಾಸ್ಪೋರ್ಟಿ ಗಾವ ಮಾವು ತಾತಿನ್ ತಿನ್ನ ತಾತಿನ್ ತಿನ್ನ ತಿರ್ಗಿಡ ತಿನ್ನ ತಿರ್ಗಿಡ ತಿನ್ನ ತಾತಿನ್ ತಿನ್ನ ತಾತಿನ್ ತಿನ್ನ ತಿರ್ಗಿಡ ತಿನ್ನ ತಿರ್ಗಿಡ ತಿನ್ನ.